ಬರೆ ಮಿತುಪ್ಟಲ್ಲ ತಿಂಗ್ ಶಕ್ಬಾಕ ಚಿದೋ ಪ್ಲಾಂಗ್ ನಿಂಗ್ ಲೇನ್ ನೈ ನಮ್ ನುಂಗ್ ಕ್ಯಾಂಚಿ ಮನ್ ಪಿ ದ್ಯಾವನ್ ಚಿ ಮ್ಲೇ ತಿ ಸಾಂಗ್ ತೈ ಲಿಂಗ್ ಜಿ ಕಾಂಪ್ ಹೋಗಿ ಖೆಂಗ್ ಮನ್ ಹಲ್ಲ ಮಿಂಗ್ ನೆಗೋ ತುಮ್ರಾ ಕ್ಯಾಂಚೆ ಇಮ್ ಪಿ ಮಿಂದ ಯಂಗ್ ಬೋಲೆ ತುಮ್ರಾ ಕಾಂಪ್ ನೇ ಮುಜು ನಿಂಗ್ ದು ತೊಂಗ್ ಚಿ ಮಿಂದ ಕಾಂಪ್ ಕ್ಯಾಸು ರೀ ಮನ್ ಕೇಪ್ ಥಿಮ್ ಯು ಕ್ಯಾಂಚೆ ಮನ್ ಪಿ ಕೇಪ್ ಚಿಮ್ನಿಂಗ್ ಥುನು ಒಮ್ದಿನ ರನ ಕೇಪ ಕೇಶಿನಿಂಗ್ ಮತಂಗ ತನು ರೀ ಮನ್ ಥಿಮ್ ಗಾಂ ನಂದೆಯು ರನ ಪಿನ ಸಮ್ಮ ತಂಗ ಫುಂಜು ಟುಪು ರೀ ಮನ್ ಥಿಮ್ ನೇಮೋಜು ಶುಂಗ್ನಿ ತನು ರನ ತಿಮ್ ಲಿವ್ ದಿ ರನ್ನ ತಿಜಿ ಫುಂಸಮ್ ಥೋ ರೀ ಮನ್ ಥೇಮೋಜು ಕ್ಯಾಸು ರನ್ನ ಚಿ ನ್ಯಾಗಾಂ ನೇಮೋಜು ಚಮ್ ದೇಯು ರೀ ಮನ್ ಚೋಕ್ ಥಾ ಕೋರ್ ದೇಯು ರೀ ಮನ್ ಲುಂಬು ಗಾಂ ಚಮ್ ಸೋ ನ ಕೇಪ್ ಲೇ ಚಂಗ್ ಚಮ್ ಸೋ ಯ ಮನ್ ಪನ್ ನಿ ಕೇಪ್ ಸೇಗಾ ದರ್ಶನ್ ಗೇಯು ಜಿಂಗ್ ನೆ ಸಚ್ಚೆ ಕಿಪ್ ರಸು ಟ್ರೀ ಮನ್ ಯುಮ್ ಲುಂಬು ಕಿಪ್ ಮನು ಉಮ್ದಿನ್ ಪಂಚ್ ಗೇಥರ್ ಮೈ ಮರ್ನ್ ಪನ್ ನಿ ಪಂಗ್ ಮಿಸಿ ನೆ ಕಂಚ್ ಡಾಕ್ಟರ್ ನಿ ನಟ್ಪು ಮೊದೋ ಇ ಮರ್ನ್ ನೇ ಮೊಜು ಮನ್ ತಕ್ಜೆ ಯೋ ಸಿಜೆ ಮನ್ ಬಿಸಿ ತಿಸೆ ಉಯಾ ಇಮ ಇಜೆ ಚಿ ಕಯ್ಯು ನಿ ಕೊಂ ಸಮ ವೈ ನಿ ಬಂಗ್ ಮಿಸಿ ನೋ ಚಮ್ಮು ನೆ ಚೊಂಗ ನದ ಜೆ ಮಿ ತುಕ್ ಜಾ ನೇ ಬಚನ್ ಉಮ್ದಿನ್ ನಾಶ ಬಂಗ್ ನಿ ತು ನಾ ನಿ ಬಿ ಸು ನಿ ತುಕ್ ಜಾ ಕಯ ಹಯ ದೋ ನಿ ಪೆನೆ ಮಿ ತುಕ್ ಜಾ ನಿ ಓಚ್ ಚಿಕ್ ತಾ ವೈ ನಿ ಯೋ ಮನು ಮ ನಿ ಬಜೆ ಸುಮ್ ಬಜೆ ಜಿಂಗ್ ನಿ ನಿ ಮಿ ತುಕ್ ಜಾ ಉಮ್ದಿನ್ ನೋಚ್ ಬಿ ಮುನು ಚೆ ನಿ ಕ್ರಿ ಮ ನಿ ಇಕ್ ಮೊ ತೊ ಮಿ ತುಕ್ ಜಾ ಥೆಮ್ ನಾಶ ನಿ ಜಿ ಯಾ ಕೊ ಸೊ ಸೆ ಮನು ಮ ನಿ ಬಿ ಇಕ್ ಮೊ ತೊ ಯೆಂಗ್ ಮೊ ಗೊ ದೆ ನಾ ನಾ ಚೆಂಗ್ ಕಿ ಪ್ರೆಂಗ್ ಮೊ ಸೊ ಮ ನಿ ಸೊಂಗ್ ಬಿ ಇಕ್ ಮೊ ತೊ ಲುಂಬ ಮು ರುಕ್ ದೆ ನಾ ನಾ ಮಿ ಗನ್ ಪಚ್ ಸೊಂಗ್ ಮೊ ಸೊ ಮ ನಿ ಕೇಪ್ ನೆ ಶೊ ಚಾ ಗೊ ಮೊ ತೊ ನೆಯ್ ದುಕ್ ದೆ ನೆ ನಾ ಲುಂಬ ಇಜಿ ನೆ ಜೆ ngata ino khugo khugo tenjo prijo sige kendo kamun no man ping odo yen janing changa goi kor ge ding ne na yen jenggi khoru ngone dan ne din bi man si lege um din di pinne mi binang lege ge yin di ka kebe nexam ong lege kui go so man pinne sheng de kebe di di hebre ral me di man ಚಂಕಿ ಸಿಂತಿಂಗ್ ನೇನೆ ಎಂತಿ ನಿಂತು ಕಮ್ಮನು ಮನ್ ಎಂದನ್ ಚನ್ ಇದ್ ನಾಶೆ ಚಿ ತೊಂಡಾ ಸಿಗೋಸುನೆ ತೊಗ ಟಿಗೋಸು ಮನ್ ನೋಡ್ ಕೋನ ಚತೊಕ್ ತಿಂಗ ಹಾಕಿಗೋಸು ಮನ್ ತಂತಿಕ್ ತಂಗ್ ಮ ಉಮ್ದಿನ್ ನಾಶೆ ಮಿಗ್ ಲೋತೆ ನಿಕೋಸು ಮನ್ ಪಿನ್ನೆ ದೊರ್ಜಿ ರಾಣ್ಯ ಪ್ರಾಂಗ ತೋಚಿ ಸಿಂಗ್ ನಿ ಬಿಸಿ ದುರು ರಮಿಸಿ ಮನ್ ನಿನ್ನ ಸನ್ ಮುನು mi kheba ning tung osu man thak prot shukta le tharanga timi man mi shata chan omtin nang se rangi chomya ya kyongdara ya kosu man leka yago ju je samlo zogu di riyu man leka yakan sim pamdada munu man leka yayu nika nekbo le ಯಾಕನ್ ಮಾ ಪ್ರೀ ಮನ್ ಸಿಂದರೆ ಲತೆ ಯಾಕನ್ ಮಿ ಬಾಚ್ ಕಾಂಪ್ ಚೊಂದರೆ ಯಾಕೋ ಸುಮನ್ ಜಮಿಲಿಂಗ್ ಒತ್ತೋ ತಮ್ಜಾಂಗ್ ನಿಂಗ್ ಉಮ್ತಿನ್ ದಿ ಚಿ ಕೇದಾಸೆ ಖೆಂಗು ರೀ ಮನ್ ಮಿ ಪರ್ದೆ ಚನ್ ನಿಂಗ್ ಉಮ್ತಿನ್ ನಂಗ್ ನೆಕ್ಬು ಕಂದಮ ಪಿ ಮತಾಂಗ್ ಇನ್ನೆ ತಲ್ದಿ ಇನ್ನೆ ಪ್ರೇ ನೆಕ್ಬು ಕಂದಮ ತಕ್ ಯಾಕೋ ಸುಮನ್ ಕಾಕ್ತ ಥುಪು ಕಂದಮ್ಮ ದ್ವಿತ ತಿಯೋಯು ಮನ್ ಎಪಿಸಿ ಕೊತು ಕುಯ್ದನ್ಮೆ ದ್ವಿ ಗಿಂದು ರಂಕ್ ನೇರ್ ಸಾಂಚಿ ದ್ವಿಚಲ್ಲಾಸಿ ತಿಮ್ಮುದಿ ಕೊಸು ಮನ್